ಅಲ್ಲ ದಿ ಅಂದರ ನಿರಾಯಿ ಕಾಲ ಮೇರಾ ಭಗವಾನ್ ಹೀ ಜಾಣೇ ಕೌಣ ಚೋರ ತೇ ಕೌಣ ಸಾಧ ಹೈ